ಕೇವಲಂ ಬ್ರಹ್ಮರೂಪಂ ಕಳಂಕಮಿಲ ಕೇವಲಮಾಂ ಬ್ರಹ್ಮರೂಪಂ ಎಪ್ಪೋದಂ ಬರುವಡಿವಾಂ ಬ್ರಹ್ಮರೂಪಂ ಏಕಪರಿಪೂರ್ಣಮಾಂ ಬ್ರಹ್ಮರೂಪಂ ಜ್ಞಾನಗನ ವಡಿವಾಗುಂ ಬ್ರಹ್ಮರೂಪಂ ಜ್ಞಾನಮಿಲ ಪರಮ

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನು ಬರ್ತಿನರ್ಥಂ, ಬ್ರಹ್ಮಮದೇ ಬ್ರಹ್ಮಮೆನ್ನು ಬರ್ತಿನರ್ಥಂ, ಬ್ರಹ್ಮಮದೇ ಅಸ್ಮಿ ಎನ್ನು ಬರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಣ್ವಟ್ರ ಸತ್ಪದಾರ್ಥಂ, ಬ್ರಹ್ಮಮದೇ ಬಹಿಹುಟ್ರ ಚಿತ್ ಪದಾರ್ಥಂ. ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಜಡಮೆನ್ನು ಪರ್ತಿನರ್ಥಂ, ಬ್ರಹ್ಮಮದೇ ಜೀವನೆನು ಪರ್ತಿನರ್ಥಂ. ಬ್ರಹ್ಮಮದೇ ಈಶನೆನು ಪರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ

ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಅಹಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೆ ಬ್ರಹ್ಮಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೆ ಅಸ್ಮಿಯನೋ ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೆ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೆ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೆ ಜೀವನೆನೋ ಪರ್ತಿನರ್ಥಂ ಬ್ರಹ್ಮಮದೆ ಈಶನೆನೋ ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ

ಬ್ರಹ್ಮಮದೇ ಕುರವನೆನೆ ಕಣ್ಬದಾಗು ಬ್ರಹ್ಮಮದೇ ಶೀಡನೆನೆ ಕಣ್ಬದಾಮಿ ಬ್ರಹ್ಮಮದೇ ಅಯನವು ಕಣ್ಬದಾಗು ಬ್ರಹ್ಮಮದೇ ಹರಿಯನವು ಕಣ್ಬದಾಗು ಬ್ರಹ್ಮಮದೇ ಹರನೆನವು ಕಣ್ಬದಾಗು ಬ್ರಹ್ಮಮದೇ ಅಮರರನೆ ಕಣ್ಬದಾಗು ಬ್ರಹ್ಮಮದೇ ಸೃಷ್ಟಿಯನೆ ಕಣ್ಬದಾಗು ಬ್ರಹ್ಮಮದೇ ಸ್ಥಿತಿಯನವು ಕಣ್ಬದಾಗು ಬ್ರಹ್ಮಮದೇ ನಾಶನೆನೆ ಕಣ್ಬದಾಗು ಬ್ರಹ್ಮಮದೇ ನಿಖಿಲಮೈ ಕಣ್ಬದಾಮಿ ಎಂಗೆಂಗೆ ಯವ್ವಿಧಮೈ ಕಣ್ಬಬೋದು.